ಸಂಭವೈಃ ಸರ್ವಲೋಕೇಷು ವಿಖ್ಯಾತಂ ಸ್ತುತ್ಯಂ ಸ್ತೋಷ್ಯಾಮಿ ನಾಮಭಿಃ ಮಹದ್ಭಿರ್ವಿಹಿತೈಃ ಸತ್ಯೈಃ ಸಿದ್ಧೈಃ ಸರ್ವಾರ್ಥ ಸಾಧಕೈಃ ಋಷಿಣಾ ತಂಡಿನಾ ಭಕ್ತ್ಯಾ ಕೃತೈರ್ವೇದಕೃತಾತ್ಮನಾ ಯಥೋಕ್ತೈಃ ಸಾಧುಭಿಖ್ಯಾತೈಃ ಮುನಿಭಿಸ್ತತ್ವದರ್ಶಿಭಿಃ ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ ಶ್ರುತೈಃ ಸರ್ವತ್ರ ಜಗತಿ ಬ್ರಹ್ಮಲೋಕಾವತಾರಿತೈಃ ಸತ್ಯೈಸ್ತತ್ಪರಮಂ ಬ್ರಹ್ಮ ಬ್ರಹ್ಮ ಪ್ರೋಕ್ತಂ ಸನಾತನಂ ವಕ್ಷ್ಯೇ ಯದುಕುಲಶ್ರೇಷ್ಠ ಶೃಣುಷ್ವಾವಹಿತೋ ಮಮ ವರಯೈನಂ ಭವಂ ದೇವಂ ಭಕ್ತಸ್ತ್ವಂ ಪರಮೇಶ್ವರಂ ತೇನ ತೇ ಶ್ರಾವಯಿಷ್ಯಾಮಿ ಯತ್ತದ್ ಬ್ರಹ್ಮ ಸನಾತನಂ ನ ಶಕ್ಯಂ ವಿಸ್ತರಾತ್ ಕೃತ್ಸ್ನಂ ವಕ್ತುಂ ಸರ್ವಸ್ಯ ಕೇನಚಿತ್ ಯುಕ್ತೇನಾಪಿ ವಿಭೂತೀನಾಂ ಅಪಿ ವರ್ಷಸ್ಯತೈರಪಿ ಯಸ್ಯಾದಿರ್ಮಧ್ಯಮಂತಂ ಚ ಸುರೈರಪಿ ನ ಗಮ್ಯತೆ ಕಸ್ತಸ್ಯ ಶಕ್ನುಯಾದ್ ವಕ್ತುಂ ಗುಣಾನ್ ಕಾರ್ಸ್ನ್ಯೇನ ಮಾಧವ ಕಿಂತು ದೇವಸ್ಯ ಮಹತಃ ಸಂಕ್ಷಿಪ್ತಾರ್ಥಪದಾಕ್ಷರಂ ಶಕ್ತಿತಶ್ಚರಿತಂ ವಕ್ಷೇ ಪ್ರಸಾದಾತ್ತಸ್ಯ ಧೀಮತಃ ಅಪ್ರಾಪ್ಯತು ತತೋನುಜ್ಞಾಂ ನ ಶಕ್ಯಸ್ತೋತುಮೀಶ್ವರಃ ಯದಾ ತೇನಾಭ್ಯನುಜ್ಞಾತಃ ಸ್ತುತೋ ವೈ ಸ ತದಾ ಮಯಾಂ ಅನಾದಿನಿಧನಸ್ಯಾಹಂ ಜಗದ್ಯೋನಿರ್ಮಹಾತ್ಮನಃ ನಾಂನಾಂ ಕಂಚಿತ್ ಸಮುದ್ದೇಶಂ ವಕ್ಷ್ಯಾಮ್ಯವ್ಯಕ್ತಯೋನಿನಃ ವರದಸ್ಯ ವರೇಣ್ಯಸ್ಯ ವಿಶ್ವರೂಪಸ್ಯ ಧೀಮತಃ ಶೃಣು ನಾಂನಾಂ ಚ ಯಕೃಷ್ಣ ಯದುಕ್ತಂ ಪದ್ಮಯೋನಿನಾಂ ದಶನಾಮ ಸಹಸ್ರಾಣಿ ಯಾನ್ಯಾಹ ಪ್ರಪಿತಾಮಹಃ ತಾನಿ ನಿರ್ಮಥ್ಯ ಮನಸಾ ದಧ್ನೋ ಘೃತಮಿವೋದ್ಧೃತಂ ಗಿರೇಸಾರಂ ಯಥಾ ಹೇಮ ಪುಷ್ಪಸಾರಂ ಯಥಾ ಮಧು ಘೃತಾತ್ಸಾರಂ ಯಥಾ ಮಂಡಃ ತಥೈತತ್ಸಾರಮದ್ಭುತಂ ಸರ್ವಪಾಪಾಪಹಮಿದಂ ಚತುರ್ವೇದ ಸಮನ್ವಿತಂ ಪ್ರಯತ್ನೇನಾಧಿಗಂತವ್ಯಂ ಧಾರ್ಯಂಚ ಪ್ರಯತಾತ್ಮನಾ ಮಾಂಗಲ್ಯಂ ಪೌಷ್ಟಿಕಂಚೈವ ರಕ್ಷೋಘ್ನಂ ಪಾವನಂ ಮಹತ್ ಇದಂ ಭಕ್ತಾಯ ದಾತವ್ಯಂ ಶ್ರದ್ಧಧಾ ನಾಸ್ತಿಕಾಯ ಚ ನಾಶ್ರದ್ಧಧಾನ ರೂಪಾಯ ನಾಸ್ತಿಕಾಯಾಜಿತಾತ್ಮನೆ ಯಶ್ಚಾಭ್ಯಸೂಯತೆ ದೇವಂ ಕಾರಣಾತ್ಮಾನಮೀಶ್ವರಂ ಸ ಕೃಷ್ಣನರಕಂ ಯಾತಿ ಸಹ ಪೂರ್ವೈಃ ಸಹಾತ್ಮಜೈಃ ಇದಂ ಧ್ಯಾನಮಿದಂ ಯೋಗಂ ಇದಂ ಧ್ಯೇಯಮನುತ್ತಮಂ ಇದಂ ಜಪ್ಯಮಿದಂ ಜ್ಞಾನಂ ರಹಸ್ಯಮಿದಮುತ್ತಮಂ ಯಂ ಜ್ಞಾತ್ವಾ ತ್ವಂತಕಾಲೇಪಿ ಗಚ್ಛೇತ ಪರಮಾಂಗತಿಂ ಪವಿತ್ರಂ ಮಂಗಳಂ ಮೇಧ್ಯಂ ಕಲ್ಯಾಣಮಿದಮುತ್ತಮಂ ಇದಂ ಬ್ರಹ್ಮಾಪುರಾ ಕೃತ್ವಾ ಸರ್ವಲೋಕಪಿತಾಮಹಃ ಸರ್ವಸ್ತವಾನಾಂ ರಾಜತ್ವೇ ದಿವ್ಯಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ನಿಗದಿಷ್ಯೇ ಮಹಾಬಾಹೋ ಸ್ತವಾನಾಮುತ್ತಮಂ ಸ್ತವಂ ಬ್ರಹ್ಮಣಾಮಪಿ ಯದ್ಬ್ರಹ್ಮ ಪರಾಣಾಮಪಿ ಯತ್ಪರಂ ತೇಜಸಾಮಪಿ ಯತ್ತೇಜಸ್ತಪಸಾಮಪಿ ಯತ್ತಪಃ ಶಾಂತಾನಾಮಪಿ ಯಶಾಂತೋ ದ್ಯುತೀನಾಮಪಿ ಯಾದ್ಯುತಿಃ ದಾಂತಾನಾಮಪಿ ಯೋದಾಂತೋ ಧೀಮತಾಮಪಿ ಯಾಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀನಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಶಿವಃ ರುದ್ರಾಣಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗಿ ಕಾರಣಾನಾಂ ಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸ

ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರಿ ಭೂತಚಾರಿ ಮಹೇಶ್ವರ ಬಹುಭೂತೋ ಬಹುಧರ ಸ್ವರ್ಭಾನುರಮಿತೋ ಗತಿ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನ ಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ಗತೋ ಬಲ ಇತಿಹಾಸಸ್ಯ ಕಲ್ಪಶ್ಚ ಗೌತಮೋಥ ನಿಶಾಕರ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರ ಕಲಿಹಿ ಲೋಕಕರ್ತ ಪಶುಪತಿರ್ಮಹಾಕರ್ತ ಹ್ಯನೌಷಧ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಚಕ್ರಯೇವ ಚ ನೀತಿರ್ಹ್ಯನೀತಿ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹು ಪ್ರಸಾದಸ್ಸು ಸ್ವಪ್ನೋ ದರ್ಪಣೋಧತ್ವಮಿತ್ರಜಿತ್ ವೇದಕಾರೋ ಮಂತ್ರಕಾರೋ ವಿದ್ವಾನ್ ಸಮರಮರ್ದನಃ ಮಹಾಮೇಘ ನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲೋ ಮಹಾಜ್ವಾಲೋ ಅತಿಧೂಮ್ರೋ ಹುತೋ ಹವಿಃ ವೃಷಣಶಂಕರೋ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಸ್ತಥಾಂಗಲುಬ್ಧಶ್ಚ ಶೋಭನೋ ನಿರವಗ್ರಹಃ ಸ್ವಸ್ತಿದಸ್ವಸ್ತಿ ಭಾವಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭಪರಾಯಣಃ ಕೃಷ್ಣವರ್ಣಸ್ಸು ವರ್ಣಶ್ಚ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ.

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹುಃ ಸರ್ವಾಂಗ ಶರಣ್ಯಃ ಸರ್ವಲೋಕಕೃತ್ ಪವಿತ್ರಂ ತ್ರಿಕಕುನ್ಮಂತ್ರ ಕನಿಷ್ಠ ಕೃಷ್ಣಪಿಂಗಳ ಬ್ರಹ್ಮದಂಡ ವಿನಿರ್ಮಾತ ಶತಘ್ನೀ ಪಾಶಶಕ್ತಿಮಾನ್ ಪದ್ಮಗರ್ಭೋ ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರಃ

ದೇವಸಿಂಹೋ ನರರ್ಷಭಃ ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥೋಚಿಂತ್ಯಃ ಸತ್ಯವ್ರತಃ ಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿಃ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಃ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಸಮಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವ

ಮಮಾನಂದಯ ಮಾನಸಂ. ಸೂತವುವಾಚ ಸಾಧು ಪೃಷ್ಟಂ ಭವದ್ಭಿಶ್ಚ ಲೋಕಾನಾಂ ಹಿತಕಾರಕಂ ಭವಂತೋ ವೈ ಮಹಾಧನ್ಯಾಃ ಪವಿತ್ರಾಃ ಕುಲಭೂಷಣಾಃ ಯೇಷಾಂ ಚೈವ ಶಿವಃ ಸಾಕ್ಷಾ ದೈವತಂ ಪರಮಂ ಶುಭಂ ಸದಾಶಿವಕಥಾ ಲೋಕೇ ವಲ್ಲಭಾ ಭವತಾಂ ಸದಾ ತೇ ಧನ್ಯಾ ಚ ಕೃತಾರ್ಥಾ ಚ ಸಫಲಂ ದೇಹಧಾರಣಂ ಉದ್ಧೃತಂ ಚ ಕುಲಂ ತೇಷಾಂ ಯೇ ಶಿವಂ ಸಮುಪಾಸತೆ ಶಿವನಾಮ ಮುಖೇ ಯಸ್ಯ ಸದಾಶಿವ ಶಿವೇತಿ ಚ ಪಾಪಾನಿ ನ ಸ್ಪೃಶಂತ್ಯೇವ ಖದಿರಾಂಗಾರಕಂ ಯಥಾ ಶ್ರೀ ಶಿವಾಯ ನಮಸ್ತುಭ್ಯಂ ಮುಖಂ ವ್ಯಾಹರತೆ ಯದಾ ತನ್ಮುಖಂ ಪಾವನಂ ತೀರ್ಥಂ ಸರ್ವ ಪಾಪ ವಿನಾಶನಂ ತನ್ಮುಖಂ ಚ ತತಃ ಯೋವಿ ಪಶ್ಯತಿ ಪ್ರೀತಿಮಾನರಃ ತೀರ್ಥಜನ್ಯಂ ಫಲಂ ತಸ್ಯ ಭವತೀತಿ ಸುನಿಶ್ಚಿತಂ. ಯತ್ರ ತ್ರಯಂ ಸದಾ ತಿಷ್ಠೇತ್ ಏತಚ್ಚುಭದರಂ ದ್ವಿಜಾಃ ತಸ್ಯ ಸ್ಪರ್ಶನ ಮಾತ್ರೇನ ವೇಣೀ ಸ್ನಾನಫಲಂ ಲಭೇತ್ ಶಿವನಾಮ ವಿಭೂತಿಶ್ಚ ತಥಾ ರುದ್ರಾಕ್ಷ ಏವ ಚ ಏತತ್ರಯಂ ಮಹಾಪುಣ್ಯಂ ತ್ರಿವೇಣಿ ಸದೃಶಂ ಸ್ಮೃತಂ ಏತತ್ರಯಂ ಶರೀರೇ ಚ ಯಸ್ಯ ತಿಷ್ಠತಿ ನಿತ್ಯಜಃ ತಸ್ಯೇವ ದರ್ಶನಂ ಲೋಕೇ ದುರ್ಲಭಂ ಪಾಪಹಾರಕಂ ತದ್ದರ್ಶನಂ ಯಥಾ ವೇಣಿ ನೋಭಯೋರಂತರಂ ಮನಾಕ ಏವಂ ಯೋ ನ ವಿಜಾನಾತಿ ನ ಪಾಪಿಷ್ಠೋ ನ ಸಂಶಯಃ ವಿಭೂತಿರ್ಯಸ್ಯ ನೋಭಾಲೆ ನಾಂಗೇ ರುದ್ರಾಕ್ಷಧಾರಣಂ ನಾಸ್ಯಂ ಶಿವಮಯೀವಾಣಿ ತಂತ್ಯಜೇದ್ ಅಧಮಂ ಯಥಾ ಶೈವಂ ನಾಮ ಯಥಾ ಗಂಗಾ ವಿಭೂತಿರ್ಯಮುನಾಮಥ ರುದ್ರಾಕ್ಷಂ ವಿಧಿನಾ ಪ್ರೋಕ್ತ ಸರ್ವ ಪಾಪ ವಿನಾಶಿನಿ ಶರೀರೇ ಚ ತ್ರಯಂ ಯಸ್ಯ ತತ್ಫಲಂ ಚೈಕತಸ್ಥಿತಂ ಏಕತೋ ವೇಣಿಕಾಯಾಶ್ಚ ಸ್ನಾನಜಂ ಸುಫಲಂ ಬುಧೈಃ ತದೇವ ತುಲಿತಂ ಪೂರ್ವಂ ಬ್ರಹ್ಮಣಾ ಹಿತಕಾರಿಣಾ ಸಮಾನಂ ಚೈವ ತಜ್ಜಾತಂ ತಸ್ಮಾತ್ ಧಾರ್ಯಂ ಸದಾ ಬುಧೈಃ ತದ್ದಿನಂ ಹಿ ಸಮಾರಭ್ಯ ಬ್ರಹ್ಮ ವಿಷ್ಣುವಾದಿಭಿಃ ಸುರೈಃ ಧಾರ್ಯತೆ ತ್ರಿತಯಂ ತಚ್ಚ ದರ್ಶನಾತ್ ಪಾಪಹಾರಕಂ ಋಷಯವೂಚುಃ. ಈದೃಶಂ ಹಿ ಫಲಂ ಪ್ರೋಕ್ತಂ ನಾಮಾದಿ ತ್ರಿತಯೋದ್ಭವಂ ತನ್ಮಾಹಾತ್ಯಂ ವಿಶೇಷೇನ ವಕ್ತುಂ ಅರ್ಹಸಿ ಸುವ್ರತ. ಸೂತ ಉವಾಚ ಋಷಯೋ ಹಿ ಮಹಾಪ್ರಜ್ಞಃ ತಚ್ಚೈವಾ ಜ್ಞಾನಿನಾಂ ವರಃ ತನ್ಮಾಹಾತ್ಯಂ ಹಿ ತದ್ಭಕ್ತ್ಯಾ ಶೃಣುತಾದರತೋ ದ್ವಿಜಾಃ ಸಗೂಢಂ ಅಪಿ ಶಾಸ್ತ್ರೇಷು ಪುರಾಣೇಷು ಸುವಿಶ್ವಪಿ ಭವತ್ಸ್ನೇಹಾನ್ ಮಯಾ ವಿಪ್ರಃ ಪ್ರಕಾಶಃ ಕ್ರಿಯತೆ ಅಧುನಾ ಕಸ್ತತ್ರಿತಯ ಮಾಹಾತ್ಯಂ ಸಂಜಾನಾತಿ ದ್ವಿಜೋತ್ತಮಃ ಮಹೇಶ್ವರಂ ವಿನಾ ಸರ್ವಂ ಬ್ರಹ್ಮಾಂಡೇ ಸದಸತ್ಪರಂ ವಚ್ಮ್ಯಹಂ ನಾಮ ಮಾಹಾತ್ಯಂ ಯಥಾ ಭಕ್ತಿ ಸಮಾಸದಃ ಶೃಣುತ ಪ್ರೀತಿತೋ ವಿಪ್ರಾಃ ಸರ್ವ ಪಾಪಹರಂ ಪರಂ ಶಿವೇದಿ ನಾಮ ದಾವಾಗ್ನೇರ್ ಮಹಾಪಾತಕ ಪರ್ವತಃ ಭಸ್ಮೀಭವಂತ್ಯನಾಯಾಸಾತ್ ಸತ್ಯಂ ಸತ್ಯಂ ನ ಸಂಶಯಃ ಪಾಪಮೂಲಾನಿ ದುಃಖಾನಿ ವಿವಿಧಾನ್ಯಪಿ ಶೌನಕ ಶಿವನಾಮೈಕ ನಶ್ಯಾನಿ ನಾನ್ಪನಶ್ಯಾನಿ ಸರ್ವಥಾ. ಪಾಪಮೂಲಾನಿ ದುಃಖಾನಿ ವಿವಿಧಾನ್ಯಪಿ ಶೌನಕ ಶಿವನಾಮೈಕ ನಶ್ಯಾನಿ ನಾನ್ಯನಶ್ಯಾನಿ ಸರ್ವಥಾ. ಸವೈದಿಕಸ್ಥ ಪುಣ್ಯಾತ್ಮ ಸಧನ್ಯಸ್ಥ ಬುಧೋ ಮದಃ ಶಿವನಾಮ ಜಪಾಸಕ್ತೋ ಯೋ ನಿತ್ಯಂ ಭುವಿ ಮಾನವಃ ಭವಂತಿ ವಿವಿಧಾ ಧರ್ಮಾಸ್ತೇಷಾಂ ಸದ್ಯಃ ಫಲೋನ್ಮುಖಾಃ ಯೇಷಾಂ ಭವತಿ ವಿಶ್ವಾದಃ ಶಿವನಾಮ ಜಪೇ ಮುನೇ ಪಾದಕಾನಿ ವಿನಶ್ಯಂತಿ ಯಾವಂತಿ ಶಿವನಾಮದಃ ಭುವಿ ತಾವಂತಿ ಪಾಪಾನಿ ಕ್ರಿಯಂತೇನ ನರೈರ್ಮುನೇ ಬ್ರಹ್ಮಹತ್ಯಾದಿ ಪಾಪಾನಾಂ ರಾಶೀನ ಪ್ರಪಿತಿಮಾನ್ ಮುನೇ ಶಿವನಾಮ ಧೃತಂ ಪ್ರೋಕ್ತಂ ನಾಶಕ್ಯಖಿಲಾನ್ನರೈಃ ಶಿವನಾಮದರೀಂ ಪ್ರಾಪ್ಯ ಸಂಸಾರಾಭಿಂ ದರಂದಿಯೇ ಸಂಸಾರಮೂಲ ಪಾಪಾನಿ ತಾನಿ ನಶ್ಯಂತ್ಯ ಸಂಶಯಂ ಸಂಸಾರಮೂಲಭೂತಾನಾಂ ಪಾದಕಾನಾಂ ಮಹಾಮುನೇ ಶಿವನಾಮ ಕುಠಾರೇನ ವಿನಾಶೋ ಜಾಯತೆ ಭ್ರುವಂ ಶಿವನಾಮಾಮೃತಂ ಪೇಯಂ ಪಾಪದಾವಾನಲಾರ್ದಿತೈಃ ಪಾಪದಾವಾಗ್ನಿತಪ್ತಾನಾಂ ಶಾಂತಿಸ್ತೇನ ವಿನಾನಹಿ ಶಿವೇದಿ ನಾಮ ಪೀಯೂಷ ವರ್ಷಧಾರಾ ಪರಿಪ್ಲುತಾಃ ಸಂಸಾರ ದವ ಮಧ್ಯೇಪಿ ನ ಶೋಚಂತಿ ಕದಾಚನ ಶಿವನಾಮ್ನಿ ಮಹದ್ಭಕ್ತಿರ್ ಜಾತಾ ಯೇಷಾ ಮಹಾತ್ಮನಾಂ ತದ್ವಿಧಾನಾಂ ತು ಸಹಸಾ ಮುಕ್ತಿರ್ಭವತಿ ಸರ್ವಥಾ. ಅನೇಕ ಜನ್ಮಭಿರ್ಯೇನ ತಪಸ್ತಪ್ತಂ ಮುನೀಶ್ವರ ಶಿವನಾಮ್ನಿ ಭವೇದ್ ಭಕ್ತಿಃ ಸರ್ವಪಾಪಾಪಹಾರಿಣೀ ಯಸ್ಯಾ ಸಾಧಾರಣೀ ಶಂಭೋ ನಾಮ್ನಿ ಭಕ್ತಿರಖಂಡಿತಾಂ ತಸ್ಯೈವ ಮೋಕ್ಷ ಸುಲಭೋ ನಾನ್ಯಸ್ಯೇತಿ ಮತಿರ್ಮಮ ಕೃತ್ವಾಪ್ಯನೇಕ ಪಾಪಾನಿ ಶಿವನಾಮಜಪಾದರಃ ಸರ್ವಪಾಪ ವಿನಿರ್ಮುಕ್ತೋ ಭವತ್ಯೇವ ನ ಸಂಶಯಃ ಭವಂತಿ ಭಸ್ಮಸಾದ್ ವೃಕ್ಷ ದವದಗ್ಧಾ ಯಥಾವನೆ ತಥಾ ಧಾವಂತಿ ದಗ್ಧಾನಿ ಪಾಪಾನಿ ಶಿವನಾಮದಃ ಯೋ ನಿತ್ಯಂ ಭಸ್ಮಭೂತಾಂಗಃ ಶಿವನಾಮಜಪಾದರಃ ಸ ತರತ್ಯೇವ ಸಂಸಾರಮಘೋರಂ ಅಪಿ ಶೌನಕ ಬ್ರಹ್ಮಸ್ವಹರಣಂ ಕೃತ್ವಾ ಹತ್ವಾ ಬ್ರಾಹ್ಮಣಾನ್ ಬಹೂನ್ ನ ಲಿಪ್ಯತೆ ನರಃ ಪಾಪೈಃ ಶಿವನಾಮಜಪಾದರಃ ವಿಲೋಕ್ಯ ವೇದಾನಖಿಲಾನ್ ಶಿವನಾಮ ಜಪಃ ಪರಃ ಸಂಸಾರತರಣೋಪಾಯ ಇತಿ ಪೂರ್ವೈ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் கூற்றுவ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருப்பியோ நம. எல்லா மகனியர்களிகளுக்கும் நமஸ்கார. ಇಂದಿನ ವಿಡಿಯೋ ಪ್ರವಚನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸಂಸ್ಕೃತ ಸುಭಾಷಿತ ಹೀಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ, ತೀರ್ಥಭೂತಾಹಿ ಸಾಧವಃ, ಕಾಲೇನ ಫಲತೆ ತೀರ್ಥಂ, ಸದ್ಯಃ ಸಾಧು ಸಮಾಗಮಃ. ಇದು ಸುಭಾಷಿತ. ಇದರ ಅರ್ಥ ಏನು ಅಂತಂದರೆ, ಸಾಧುಗಳನ್ನು, ಋಷಿಗಳನ್ನು, ಮಹನೀಯರುಗಳನ್ನು ದರ್ಶನ ಮಾತ್ರದಿಂದಲೇ ನಮಗೆ ಒಂದು ತೀರ್ಥಯಾತ್ರೆ ಮಾಡಿದರೆ ಎಷ್ಟು ಫಲವು ಸಿಗುತ್ತೋ ಆ ಥರ ಒಂದು ಫಲವು ಸಿಗತ್ತೆ. ತೀರ್ಥಯಾತ್ರೆ ಮಾಡಿದರೆ, ದೇವರನ್ನು ದರ್ಶನ ಮಾಡಿದರೆ ಏನು ಫಲವು ಸಿಗುತ್ತೋ ಅದರಂತೆ ಸಿಗತ್ತೆ. ಆದರೆ ವ್ಯತ್ಯಾಸವೇನು ಅಂತಂದರೆ, ಕಾಲೇನ ಫಲತೆ ತೀರ್ಥಂ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಅದರ ಫಲವು ನಮಗೆ ತಕ್ಷಣವೇ ಸಿಕ್ಕುವುದಿಲ್ಲ, ಎಷ್ಟೋ ಸ್ವಲ್ಪ ಕಾಲವಾದ ಮೇಲೆ ಸಿಗತ್ತೆ. ಆದರೆ ಇವು ಸಾಧುಗಳನ್ನು, ಸಂತರುಗಳನ್ನು ದರ್ಶನ ಮಾಡಿದರೆ ತಕ್ಷಣವೇ ನಮಗೆ ಫಲ ಸಿಗತ್ತೆ. ಅವರು ಹೇಳುವ ಒಳ್ಳೆಯ ಮಾತುಗಳಿಂದ, ಉಪದೇಶಗಳಿಂದ ನಮಗೆ ತಕ್ಷಣವೇ ಅದರ ಫಲ ಸಿಕ್ಕಿಬಿಡುತ್ತೆ ಅಂತ ಈ ಸುಭಾಷಿತದ ಅರ್ಥ. ಇನ್ನು ಈ ದಿನದ ವಿಡಿಯೋಗೆ ಹೋಗೋಣ. ಈ ದಿನದ ವಿಡಿಯೋದಲ್ಲಿ ಕೂಟ್ರುವ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಆರ್ಕೊಂಡ ವೇರ್ಕೂಟ್ರನ್ ಕಲಂದೈಕೋನ್ ಅಡಿಯೇ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನು ಅಂತಂದರೆ, ಈ ನಾಯನಾರ್ ಕೈನಲ್ಲಿ ಯಾವಾಗಲೂ ಒಂದು ಹರಿತವಾದ ಈಟಿ ಅಥವಾ ಭರ್ಜಿ ಇರ್ತಾ ಇತ್ತು. ಆ ಭರ್ಜಿಯನ್ನು ಇಟ್ಕೊಂಡು ಕಲಂದೈ ಅನ್ನುವ ಈ ಊರಿನ ಪ್ರದೇಶದ ರಾಜ ಇವರು, ಅವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ನಿಜಗುಣ ಶಿವಯೋಗಿ ಅವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ. ಮನಸಿಜಾರಿಯ ಪಾದ ವನಜಮಂ ಪೊತ್ತು ಪಾವನತೆಯಿಂದರ ಸುತನವಾಂತ ವೇಳ್ಕೂತ್ತರನಿಗೆ ಸಂಪೋದಿರಿಸುವುದು. ಇದು ನಿಜಗುಣ ಶಿವಯೋಗಿ ಅವರ ಪುಸ್ತಕದಿಂದ ಬಂದಿರೋದು. ನನಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಯವರು ಈ ನಿಜಗುಣ ಶಿವಯೋಗಿಯವರು ರಚಿಸಿರುವ ಪುಸ್ತಕವನ್ನು ದಯಮಾಡಿಸಿ ಅನುಗ್ರಹಪಡಿಸಿದ್ದಾರೆ. ಅದರಿಂದ ಈ ವಾಕ್ಯವನ್ನು ನಿಮಗೆ ಹೇಳೋಕ್ಕೆ ಸಾಧ್ಯವಾಗಿದೆ. ಅವರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇದು ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿರೋ ಮಾತು. ಇನ್ನು ಇವರ ಚರಿತ್ರೆಯನ್ನು ಹೇಳುವುದಾದರೆ, ಕಳಂದೈ ಅನ್ನುವುದು ಇವರು ಕುಟ್ರುವ ನಾಯನಾರಿದ್ದಂತಹ ಪ್ರದೇಶ, ಸ್ಥಳ. ಇವರು ಬಹಳ ಪರಮ ಭಕ್ತರು, ಶಿವನ ಭಕ್ತರು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಶಿವಶರಣರು ಅಂದರೆ ಅಷ್ಟು ಸೇವೆ ಮಾಡಿದವರು. ಅವರನ್ನು ಸತ್ಕರಿಸುವುದು, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಪೂರೈಸುವುದು, ಹೀಗೆ ಇವರು ಶಿವಶರಣರಿಗೆ, ಶಿವಭಕ್ತರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದವರು. ಇದು ಈ ಕಾರಣದಿಂದಾಗಿ ಶಿವನಿಗೆ ಪ್ರೀತಿಯಾಗಿ ಇವರಿಗೆ ಬೇಕಾದಷ್ಟು ಐಶ್ವರ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸಿ ಮತ್ತು ಇವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದ. ಇದರಿಂದ ಇವರೇನು ಮಾಡಿದ್ರು, ಅಕ್ಕಪಕ್ಕದಲ್ಲಿದ್ದ ಚೋಳರಾಜ್ಯ ಮತ್ತು ಪಾಂಡ್ಯರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜರು, ಸುತ್ತಮುತ್ತಲಿದ್ದ ರಾಜರುಗಳನ್ನೆಲ್ಲ ಜಯಿಸ್ತಾ ಜಯಿಸ್ತಾ ಜಯಿಸ್ತಾ ಬಂದು ಒಳ್ಳೆ ದೊಡ್ಡ ಪಾಳೆಗಾರರೇ ಆದರು. ಮತ್ತು ಒಳ್ಳೆ ಬಲಶಾಲಿಯಲ್ವಾ, ಒಳ್ಳೆ ಬಲಶಾಲಿಯಾಗಿ ಎಲ್ಲ ಒಂದು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ಕಟ್ಟಿಕೊಂಡು ಆದರೆ ಪರಮಶಿವ ಭಕ್ತರು, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಈ ಪಾಯಿಂಟ್ ಯಾಕೆ ಹೇಳಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಈ ಥರ ಎಲ್ಲರನ್ನು ಗೆದ್ದು ಒಂದು ನಾನು ಒಬ್ಬ ರಾಜ ಅಂತ ಸಂಪಾದಿಸ್ಕೊಂಡ್ರು, ಎಲ್ಲರನ್ನು ಗೆದ್ದು ರಾಜ ಆದರು. ಇವರಿಗೆ ಒಂದು ಆಸೆ ಬಂತು. ರಾಜ ಆದರೂ ಕೂಡ ನನಗೆ ಕಿರೀಟಧಾರಣೆಯಾಗಿ ಒಬ್ಬ ರಾಜನಾಗಿ ರೆಕಗ್ನಿಷನ್ ಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಚಿದಂಬರಂಗೆ ಹೋಗಿ ಚಿದಂಬರಂನಲ್ಲಿ ಅಲ್ಲಿ ಇದ್ದ ಅಂದನರುಗಳು ಅಂದರೆ ಬ್ರಾಹ್ಮಣರುಗಳು ಪೂಜೆ ಮಾಡ್ತಕ್ಕ ಎಂಥ ಪೂಜಾರಿಗಳನ್ನು ಅಂದನರುಗಳನ್ನು ಹೋಗಿ ಕೇಳಿಕೊಂಡ್ರು, ನೋಡಿ ನಾನು ಈ ಥರ ರಾಜನೇ, ನನಗೆ ಕಿರೀಟ ಇಟ್ಟು ನೀವು ದೇವಸ್ಥಾನದಲ್ಲಿ ನನಗೆ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರನ್ನು ಹೋಗಿ ಕೇಳಿಕೊಂಡ್ರು. ಇವರು ಬಹಳ ಬಲಶಾಲಿಯಲ್ವೇ, ಸರಿ ಅವರು ಆ ಬ್ರಾಹ್ಮಣರು ಹೇಳಿದ್ರು, ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರುಗಳು ಹೇಳಿದ್ರು, ಅಪ್ಪ ನೋಡು ಇಲ್ಲಿ ನಮ್ಮದೊಂದು ನಿಯಮ ಇದೆ. ಹೆದರ್ಕೊಂಡೇ ಹೇಳಿದ್ರು, ಯಾಕೆಂದರೆ ಇವನು ಬಹಳ ಬಲಶಾಲಿ ಅಂತ ಗೊತ್ತು, ಏನಾದರೂ ಕೂಡ ವ್ಯತ್ಯಾಸವಾಗಿ ಆದೀತು ಅಂತ ಹೇಳಿಬಿಟ್ಟು ಭಯಪಟ್ಟುಕೊಂಡು ಆದರೆ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು ನಮ್ಮದು ಒಂದು ನಿಯಮ ಇದೆ, ನಾವೆಲ್ರಿಗೂ ಕಿರೀಟ ಇಟ್ಟುಬಿಟ್ಟು ರಾಜನನ್ನು ಮಾಡೋಕ್ಕಾಗೋದಿಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ, ಚೋಳರಾಜನ ವಂಶದವರಿಗೆ ಮಾತ್ರ ನಾವು ಮಾಡ್ತಕ್ಕದ್ದು, ಆದ್ದರಿಂದ ನಿನಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಯಾಕೆ ಇವರು ಚಿದಂಬರಂ ನಟರಾಜನ ದೇವಸ್ಥಾನದ ಅಂದನಗಳ ಬಗ್ಗೆ ಹೋಗಿ ಕೇಳಿದರು ಅಂತ ಹೇಳಿದರೆ, ಚಿದಂಬರಂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ದೀಕ್ಷಿತರುಗಳು ಅನ್ನಿಸ್ಕೊಳ್ಳುವಂಥ ಅರ್ಚಕರು ಸಾಮಾನ್ಯರಾದವರಲ್ಲ. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಅವರು ಮೊದಲಿನಿಂದಲೂ ಬಂದಂತಹ ಅರ್ಚಕರು, ಬೇರೆ ಯಾರಿಗೂ ಅಲ್ಲಿ ಅರ್ಚನೆ ಮಾಡೋದಕ್ಕೆ ಅಧಿಕಾರವಾಗಲಿ ಒಂದು ಹಕ್ಕು ಇರೋದಿಲ್ಲ, ಅವರಿಗೆ ಮಾತ್ರ ಉಂಟು. ಅಷ್ಟು ಮಹಾಮಹಿಮರು ಅವರು, ಮಾತ್ರ ಚೋಳರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡತಕ್ಕಂಥ ಅರ್ಹತೆಯನ್ನು ಉಳ್ಳವರು. ಸೊ ಅದರಿಂದ ಇವರು ಹೋಗಿ ಆ ಅರ್ಚಕರನ್ನು ಕೇಳಿಕೊಂಡ್ರು, ನನಗೆ ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ತಲೆ ಮೇಲೆ ಇರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿ, ಒಂದು ಅಫಿಷಿಯಲ್ ಇದು ಬೇಕು ಸ್ಟ್ಯಾಂಪ್, ಅದಕ್ಕೆ ಕೇಳಿಕೊಂಡ್ರು. ಆಗ ಆ ಅಂದನರುಗಳು ಅಂದರೆ ಆ ದೀಕ್ಷಿತರುಗಳು ಹೇಳಿದ್ರು, ಅಪ್ಪ ನೋಡು ಇದು ಹಾಗೆ ಆಗುವುದಿಲ್ಲ, ಚೋಳರಾಜರ ವಂಶದವರಿಗೆ ಮಾತ್ರ ನಾವು ಈ ಥರ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಕ್ಕೆ ಅಧಿಕಾರವಿರುತ್ತದೆ, ಬೇರೆಯವರಿಗೆ ನಾವು ಮಾಡೋಕ್ಕಾಗೋದಿಲ್ಲವಂತ ಬಹಳ ವಿನಯದಿಂದ ಆತನಿಗೆ ಹೇಳಿದರು. ಇದರಿಂದ ಬಹಳ ನೊಂದುಕೊಂಡ ಅವ, ನೊಂದುಕೊಂಡ್ಬಿಟ್ಟು ಹಾಗಾ ಅಂತ ಹೇಳಿದರು, ಬಂದ್ಬಿಟ್ಟು ಅಲ್ಲಿಂದ. ಆದರೆ ಈ ದೀಕ್ಷಿತರುಗಳು ಇದ್ರಲ್ಲ ಅರ್ಚಕರು, ಅವರಿಗೆ ಇವನು ಬಹಳ ಬಲಿಷ್ಠ ಅನ್ನೋದರ ಅರಿವಿನಿಂದ ಏನು ಮಾಡಿದರು, ಅವರು ಭಯಪಟ್ಟರು, ಇನ್ನು ಇವನಿಂದ ನಮಗೆ ಏನಾದರೂ ತೊಂದರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅವರೆಲ್ಲರೂ ಆ ಊರು ಬಿಟ್ಟೇ ಓಡಿ ಹೋದರು. ಒಬ್ಬರು ಮಾತ್ರ ದೀಕ್ಷಿತರು ಅಲ್ಲಿ ದೇವರ ಪೂಜೆ ಮಾಡೋದಕ್ಕೋಸ್ಕರ ಉಳಿಕೊಂಡ್ರು. ಅವರನ್ನು ಈತ ಹೋಗಿ ಕೇಳಿದ, ನನಗೆ ಈ ಥರ ಕಿರೀಟ ಧಾರಣೆ ಮಾಡಿ ರಾಜನನ್ನಾಗಿ ಮಾಡಿ ಅಂತ. ಅವರು ಹೇಳಿದರು, ಆಗಲ್ಲಪ್ಪ ಅದು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅಧಿಕಾರವೇ ಇಲ್ಲ, ಹಾಗೆ ಚೋಳ ವಂಶದ ರಾಜರಿಗೆ ಮಾತ್ರ ಮಾಡೋದಕ್ಕೆ ನಮಗೆ ಅಧಿಕಾರವಿದೆ, ನಿನಗೆ ಮಾಡೋಕ್ಕಾಗಲ್ಲ ಅಂತ ಬಹಳ ವಿನಯದಿಂದ ಹೇಳಿದರು. ಇದರಿಂದ ಏನಾಯಿತು, ಈತ ಬಹಳ ಮನಸ್ಸಿಗೆ ನೊಂದುಕೊಂಡು ವಾಪಸ್ ಬಂದುಬಿಟ್ಟ. ಇವರಿಗೆ ಹೆದರಿಕೆ, ಈ ಅರ್ಚಕರುಗಳಿಗೆ ಹೆದರಿಕೆ, ಇವನಿಂದ ನಮಗೆ ಏನಾದರೂ ತೊಂದರೆ ಆದೀತೋ ಏನು ಅಂತಂದರೂ ಹೆದರ್ಕೊಂಡೇ ಇದ್ದರು. ಆದರೆ ಇವನು, ನಾವು ಮೊದಲನೇ ಹೇಳಿದ್ನಲ್ಲ, ಪರಮ ಶಿವಭಕ್ತ ಇವನು, ಶಿವಭಕ್ತರಿಗೆ ಭಕ್ತ, ಆದ್ದರಿಂದ ಅವನು ಆ ಥರ ಏನು ತೊಂದರೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ, ಅಪ್ಪ ಪರಮೇಶ್ವರ ನನಗೆ ನೀನು ತಲೆ ಮೇಲೆ ಕಿರೀಟ ಇಟ್ಟು ರಾಜನನ್ನಾಗಿ ಮಾಡು, ಪಟ್ಟಾಭಿಷೇಕ ಮಾಡು ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ. ಈ ಪ್ರಾರ್ಥನೆಯ ಪರವಾಗಿ ಈಶ್ವರ ಏನು ಮಾಡಿದ, ಆಹಾ ಇಷ್ಟಕ್ಕೋಸ್ಕರ ನೀನು ಇಷ್ಟು ಕಷ್ಟಪಡ್ತೀಯಾ ಅಂತ ಹೇಳಿ ಆತನಿಗೆ ಕನಸಿನಲ್ಲಿ ಒಂದು ಬಂದು ವಿಚಾರವನ್ನು ತಿಳಿಸ್ದ, ಈ ಥರ ನಿನಗಾಗತ್ತೆ ಅಂತ. ಮಾರನೇ ದಿವಸ ಅಲ್ಲಿ ಹೋದರೆ ಆತನು ಶಿವನು ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಬಂದು ಈತನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹಿಸ್ದ. ಆ ಪಾದವೇ ಈತನಿಗೆ ಕಿರೀಟಪ್ರಾಯವಾಗಿ ಅವನು ತಾನು ರಾಜ ಅಂತ ಅನ್ನಿಸ್ಕೊಂಡ ಭಾವನೆ ಅವನಿಗೆ ಬಂತು. ಶಿವನು ಅದೇ ಥರ ಅನುಗ್ರಹ ಮಾಡಿದ. ಈ ಥರ ಅನುಗ್ರಹ ಪಡೆದ ನಾಯನಾರೇ ಕೂತಿರುವ ನಾಯನಾರ್ ಅಂದರೆ ಶಿವನ ಪಾದಗಳಿಗಿಂತ ಬೇರೆ ಕಿರೀಟ ಉಂಟೆ. ಶಿವನ ಪಾದ ಶಿವನಿಂದಲೇ ಅಭಿಷೇಕವಾದಂತಹ ಇವನು ಪಟ್ಟಾಭಿಷೇಕ ಪಡೆದವನಂತ ನಾಯನಾರಾದರು, ಇವರು ಕೂತಿರುವ ನಾಯನಾರಾದರು. ಈ ಥರ ಇವರು ಶಿವನ ಪಾದ ತಲೆ ಮೇಲೆ ಬಿದ್ದ ಹಾಗೇ ಬೀಳ್ತಾ ಇದ್ದ ಹಾಗೇ ತನ್ನಲ್ಲಿ ಅತ್ಯಂತ ಸಂತೋಷವಾಯಿತು ಈತನಿಗೆ. ಇನ್ನು ಇದಕ್ಕಿಂತ ನನಗೆ ಎಂತಹ ರಾಜ್ಯ ಬೇಕು, ಯಾವ್ದು ಪಟ್ಟಾಭಿಷೇಕ ಬೇಕು ಅಂತ ಈತನಿಗೂ ಸಂತೃಪ್ತಿ ಆಯಿತು. ಅದೇ ತರಹ ಮುಂದೆ ಈ ಅನುಗ್ರಹದಿಂದ ಈತನು ಬಹಳ ಸಂತೋಷಗೊಂಡು ಮುಂದೆ ಅನೇಕ ಕಾಲ ಶಿವಪೂಜೆಯನ್ನೇ ಮಾಡಿಕೊಂಡು ಶಿವಭಕ್ತನೆಯೇ ಆಗಿ ಉಳಿದು ತಾನು ಕೊನೆಯಲ್ಲಿ ಶಿವನ ಪಾದವನ್ನು ಸೇರಿದ ಅಂತ ಈ ಚರಿತ್ರೆ ಹೇಳ್ತಾ ಇದೆ. ಎಷ್ಟು ನೋಡಿ, ಆತನು ಏನು ಯಾರಿಗೂ ಏನು ತೊಂದರೆಯೇ ಮಾಡಲಿಲ್ಲ, ಶಿವಪ್ರಸಾದವನ್ನು ಶಿವನ ಅನುಗ್ರಹವನ್ನು ಪಡೆದ. ಇದು ಕೂತಿರುವ ನಾಯನಾರವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
2: ಓಂ ನಮಃ ಶಿವಾಯ.
0: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 31.
4: Atha Ekatrimshodhyayaha Om.

ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ. ಇದು ಶಕ್ರರೂಪಾಯ ದೇವಾದಿದೇವಾಯ, ಯು ಆರ್ ದ ಗಾಡ್ ಆಫ್ ಆಲ್ ದ ದೇವತಾಸ್, ಮಹಾದೇವಾಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾದೇವಂ ಮಹಾತ್ಮಾನಂ ಮಹಾಪಾಠಕನಾಶನಂ. ಮಹಾದೇವ ಇಸ್ ಎ ಸ್ಪೆಸಿಫಿಕ್ ಎಪಿಥೆಟ್ ಯೂಸ್ಡ್ ಅಗೇನ್ ಇನ್ ದ ವೇದಾಸನ ಉಪನಿಷತ್ ಅಂಡ್ ದ ಪುರಾಣಾಸ್ ಫಾರ್ ಲಾರ್ಡ್ ಶಿವ. ಯು ಆರ್ ದ ಸುಪ್ರೀಂ ಗಾಡ್. ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಓ ಮೈ ಲಾರ್ಡ್. ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯ ಋಣಾಯ ಚ ಪಿನಾಕ ಪಾನಯೇ ನಿತ್ಯಂ ಶಂಖಶೂಲಧರಾಯ ಚ. ಯು ಆರ್ ವಿತ್ ಅ ಶಂಖ, ದಟ್ ಇಸ್ ಕಾಂಚ್, ಆ್ಯಂಡ್ ಶೂಲ, ಯು ಆರ್ ವಿತ್ ಅ ತ್ರಿಶೂಲ, ಆ್ಯಂಡ್ ಯು ಆರ್ ದ ವಿತ್ ದ ಪಿನಾಕ ಬೋ ಇನ್ ಯುವರ್ ಹ್ಯಾಂಡ್. ಪಿಂಗಳಾಯ ಋಣಾಯ ಚ, ಯು ಆರ್ ಆಲ್ಸೋ ವಿತ್ ಅ ವಜ್ರ. ಬಿಕಾಸ್ ಇಫ್ ಯು ಸೀ ದ ಫೈವ್ ಫೋಲ್ಡ್ ಫೈವ್ ಹೆಡೆಡ್ ಫಾರ್ಮ್ ಆಫ್ ಮಹೇಶ್ವರ, ದ ಫಾರ್ಮ್ ವಿತ್ ಫೈವ್ ಹೆಡ್ಸ್ ಆ್ಯಂಡ್ ಟೆನ್ ಹ್ಯಾಂಡ್ಸ್, he is in the 10 hands, he is having various weapons. He has the noose, that is the pasham, and then he has the vajra, and he also has the pinaka bow, and he has the trishula. So that's what he is describing. And pinaka panaye nityam shankashula darayacha pingalaya arunayacha pingalaya arunayacha pingalaya krishna pingalam. We saw that, right? So Mahadeva is Krishna Pingalam, Parashakti is dark and Paramashiva is yellow in color. That's what is Krishna Pingala, Pingalaya. That's why Upamanyu Maharshi says Pingalaya Arunayacha Asavya.

ಇನ್ ಶ್ವೇತಾಶ್ವತರ ಉಪನಿಷತ್ ದರ್ ಇಸ್ ಅ ವರ್ಸ್, ತ್ವಂ ಸ್ತ್ರೀ ತ್ವಂ ಪುಮಾನ್ ಅಸಿ ತ್ವಂ ಕುಮಾರ ಉತವಾ ಕುಮಾರಿ ತ್ವಂ ಜೀರ್ಣೋದಂಡೇನ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋ ಮುಖಃ. ಫೋರ್ತ್ ಚಾಪ್ಟರ್ ಥರ್ಡ್ ವರ್ಸ್. ತ್ವಂ ಸ್ತ್ರೀ, ಯು ಆರ್ ವುಮೆನ್, ಆ್ಯಂಡ್ ಪುಮಾನ್ ಅಸಿ, ಪುಮಾನ್ ಮೀನ್ಸ್ ಮ್ಯಾನ್, ಯು ಆರ್ ಮ್ಯಾನ್, ಕುಮಾರ ಯು ಆರ್ ಬಾಲ್, ಯು ಆರ್ ದಟ್ ಬಾಲ ಶಿವ, ಯು ಆರ್ ದಟ್ ಸ್ಮಾಲ್ ಬೇಬಿ, ವಾ ಕುಮಾರಿ, ಅಂಡ್ ತ್ವಂ ಜೀರ್ಣೋದಂಡೇನ, ಯು ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದಟ್ ಓಲ್ಡ್ ಮ್ಯಾನ್. ತ್ವಂ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋಮುಖಃ, ಅಂಡ್ ಯು ಆರ್ ಪ್ರೆಸೆಂಟ್ ಆಸ್ ದಿಸ್ ಎಂಟೈರ್ ಯೂನಿವರ್ಸ್, ಬಿಕಾಸ್ ದಟ್ಸ್ ವೈ ವಿಶ್ವತೋಮುಖಃ ಮೀನ್ಸ್ ದಿಸ್ ಎಂಟೈರ್ ಯೂನಿವರ್ಸ್ ಇಸ್ ಆಕ್ಚುಲಿ ದ ಫೇಸ್ ಆಫ್ ಮಹಾದೇವ. ವಿಶ್ವತೋ ವಿಶ್ವತಶ್ಚಕ್ಷುಹು, ವಿಶ್ವತೋ ಮುಖೋ ವಿಶ್ವತೋ ಅಸ್ತ ಉತ ವಿಶ್ವತಸ್ಪಾತ್ ಸಂಬಾಹುಭ್ಯಾನಮತಿ ಸಂಪತತ್ರೈರ್ದ್ಯಾವಾ ಪೃಥ್ವೀಜನಯಂದೇವ ಏಕಸ್ತನ್ಮೇ ಮನಃಶಿವ ಸಂಕಲ್ಪಮಸ್ತು. ದಿಸ್ ಎಂಟೈರ್ ವಿಶ್ವ ಇಸ್ ದ ಐಸ್ ಆಫ್ ಮಹಾದೇವ. ಚಕ್ಷು ವಿಶ್ವತೋ ಮುಖೋ ಇಸ್ ದ ಫೇಸ್ ಆಫ್ ಮಹಾದೇವ. ವಿಶ್ವತೋ ಹಸ್ತ ಇಟ್ ಆಸ್ ಆಕ್ಚುಲಿ ದ ಎಂಟೈರ್ ಯೂನಿವರ್ಸ್ ಇಸ್ ದ ಹ್ಯಾಂಡ್ಸ್ ಆಫ್ ಮಹಾದೇವ. ಉತ ವಿಶ್ವತಸ್ಪಾತ್ ಇಟ್ ಇಸ್ ಆಕ್ಚುಲಿ ದ ಲೆಗ್ಸ್, ತಸ್ಪಾತ್ ಪಾತ್ ಮೀನ್ಸ್ ದ ಲೆಗ್ಸ್ ಆಫ್ ಮಹಾದೇವ. ಸೊ ಇಟ್ ನೋಟಿಫೈಸ್ ದ ಹಿಸ್ ಪ್ರೆಸೆನ್ಸ್ ಎವ್ರಿವೇರ್ ಇನ್ ದಿಸ್ ಎಂಟೈರ್ ಯೂನಿವರ್ಸ್, ಬಿಕಾಸ್ ದಿಸ್ ಯೂನಿವರ್ಸ್ ಇಸ್ ಪ್ರೆಸೆಂಟ್ ಆಸ್ ಹಿಸ್ ಬಾಡಿ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ನಪುಂಸಾಯ, ಸೊ ಯು ಆರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಬಿಕಾಸ್ ಅಗೇನ್ ಅರ್ಧನಾರಿ, ಬಿಕಾಸ್ ಪಾರ್ವತಿ ಮಾತಾ ಇಸ್ ಶೇರಿಂಗ್ ದ ಹಾಫ್ ಆಫ್ ದ ಬಾಡಿ ಆಫ್ ಲಾರ್ಡ್ ಶಿವ. ಸೊ ದರ್ ಇಸ್ ಅ ಪ್ಲೇಸ್ ವೆರಿ ಬ್ಯೂಟಿಫುಲ್, ದಕ್ಷ ಹಿ ಆಕ್ಚುಲಿ ಇನ್ಸಲ್ಟ್ಸ್ ಮಹಾದೇವ, ಬಟ್ ದಟ್ ಇನ್ಸಲ್ಟ್ ಬಿಕಮ್ಸ್ ಅ ಸ್ತುತಿ, ದಟ್ ಇನ್ಸಲ್ಟ್ ದಟ್ ಹಿ ಡಸ್ becomes a glorification. So he says, he's not abiding by the Vedas. Oh Rishis, because Daksha says this to the Rishis, oh he's not abiding by the Vedas. Mahadeva doesn't need to abide by the Vedas. The Vedas are his breath, the four Varnas come from him at the end of the day. He is the Lord of the Vedas. ಈಶಾನಕ್ ಸರ್ವವಿದ್ಯಾನಾಂ ಈಶ್ವರಕ್ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ. ಹೀ ಇಸ್ ಅ ಲಾರ್ಡ್ ಆಫ್ ದಿ ವೇದಾಸ್, ವೇದ ಸಾರಂ. ಆ್ಯಂಡ್ ದೆನ್ ಹೀ ಸೇಸ್, ದಕ್ಷ ಸೇಸ್, ಐ ಆಮ್ ನಾಟ್ ಶ್ಯೂರ್ ವೆದರ್ ಹೀ ಇಸ್ ಮೇಲ್ ಆರ್ ಫೀಮೇಲ್ ಓ ರಿಷೀಸ್, ಹೀ ಸೇಸ್, ಆ್ಯಂಡ್ ದಟ್ ಈಸ್ ಟ್ರೂ ಬಿಕಾಸ್ ಪರಾಶಕ್ತಿ ಈಸ್ ಆನ್ ದ ಲೆಫ್ಟ್ ಹಾಫ್ ಆಫ್ ಪರಮಶಿವ. ಸೊ ದಟ್ ಅರ್ಧನಾರಿ, ಸೊ ಹಿಸ್ ಅರ್ಧನಾರಿ ಸ್ವರೂಪಂ, ಸೊ ಪರಾಶಕ್ತಿ ಈಸ್ ಆಕ್ಚುಲಿ ಶೇರಿಂಗ್ ಹಾಫ್ ಆಫ್ ದ ಬಾಡಿ ಲೆಫ್ಟ್ ಇನ್ ದ ಲೆಫ್ಟ್ ಹಾಫ್ ಆಫ್ ಪರಮಶಿವ. ನಮಃಶಿವಾಯೈಚ ನಮಃಶಿವಾಯ ನಗೇಂದ್ರಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರಃ ಪಾರ್ವತೀಭ್ಯಾಂ. ಇನ್ ದ ಅರ್ಧನಾರಿ ಸ್ತೋತ್ರಂ ಆಲ್ಸೋ ಪರಾಶಕ್ತಿ ಇಸ್ ಗ್ಲೋರಿಫೈಡ್ ಅಂಡ್ ದೆನ್ ಪರಮಶಿವ ಇಸ್ ಗ್ಲೋರಿಫೈಡ್. ವೆರಿ ಬ್ಯೂಟಿಫುಲ್. ಸೊ ದಟ್ಸ್ ವೇರ್ ಹೀ ಸೇಸ್ ಐ ಆಮ್ ನಾಟ್ ಶ್ಯೂರ್. ಸೊ ದ ಇನ್ಸಲ್ಟ್ ದಟ್ ದಕ್ಷ ಆಕ್ಚುಲಿ ಫ್ರಮ್ ಹಿಸ್ ಸ್ಟ್ಯಾಂಡ್ ಪಾಯಿಂಟ್ ಹೀ ಇಸ್ ಇನ್ಸಲ್ಟಿಂಗ್, ಬಟ್ ದಟ್ ಬಿಕಮ್ಸ್ ಅ ಸ್ತುತಿ, ದಟ್ ಬಿಕಮ್ಸ್ ಅ ಗ್ಲೋರಿಫಿಕೇಶನ್ ಆಫ್ ಲಾರ್ಡ್ ಶಿವ. ಸೊ ವಿ ಕ್ಯಾನ್ ಟೇಕ್ ಅಪ್ ದಟ್ ಸ್ತುತಿ ಆಲ್ಸೋ ಲೇಟರ್. ವೆರಿ ಬ್ಯೂಟಿಫುಲ್. ಸೊ ದಟ್ಸ್ ವೇರ್ ಹೀ ಸೇಸ್, ಉಪಮನ್ಯು ಮಹರ್ಷಿ ಸೇಸ್, ಸ್ತ್ರೀ ಪುಂಸಾಯ ಯು ಆರ್ ಪುಮಾನ್ ಯು ಆರ್ ಮ್ಯಾನ್, ಸ್ತ್ರೀ ಯು ಆರ್ ವುಮೆನ್, ಆ್ಯಂಡ್ ನಪುಂಸಾಯ ಯು ಆರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ನಮಕ್ ಸಾಂಖ್ಯಾಯ ಯೋಗಿನೇ. ಸಾಂಖ್ಯ ಟಾಕ್ಸ್ ಆಫ್ ಓನ್ಲಿ 25 ಪ್ರಿನ್ಸಿಪಲ್ಸ್, ಬಟ್ ಇನ್ ಶೈವಿಸಮ್ ವಿ ಹ್ಯಾವ್ 36 ತತ್ವಾಸ್, 36 ಪ್ರಿನ್ಸಿಪಲ್ಸ್. ಶಮ್ಯೋರ ಬಿಸ್ತ್ರವಂಥಾಯ ಅಥರ್ವಾಯ ನಮೋ ನಮಃ. ಯು ಆರ್ ದ ಎಸೆನ್ಸ್ ಆಫ್ ಆಲ್ ದ ವೇದಾಸ್, ಅಂಡ್ ಹಿಯರ್ ಹೀ ಸೇಸ್ ಅಥರ್ವ. ಸೊ ಆಲ್ ದ ಅಥರ್ವನಾ ಹಿಮ್ಸ್ ಗ್ಲೋರಿಫೈ ಮಹಾದೇವ ಓನ್ಲಿ. ಸೊ ವಿ ಸಿ ದ ಉಪನಿಷತ್ಸ್, ಭಸ್ಮಜಾಬಾಲ ಉಪನಿಷತ್, ಬೃಹಜ್ಜಾಬಾಲ ಉಪನಿಷತ್, ಅಥರ್ವ ಶಿರಸ್ ಉಪನಿಷತ್, ಅಥರ್ವ ಶಿಖ ಉಪನಿಷತ್, ಮುಂಡಕ ಉಪನಿಷತ್, ಮಾಂಡೂಕ್ಯ ಉಪನಿಷತ್, ಆಲ್ ದೀಸ್ ಉಪನಿಷತ್ಸ್ ಗ್ಲೋರಿಫೈ ಮಹಾದೇವ. ದೀಸ್ ಉಪನಿಷತ್ ಬಿಲಾಂಗ್ ಟು ಅಥರ್ವನ ವೇದ. So you see, Mundaka Upanishad talks about Shirovratam. Shirovratam is aligning to Shiva Bhakti. Mandukyam Upanishad says, Shivam Advaitam. It says in the 7th verse and the 12th verse. And Basmajabala Upanishad is very relatable to Mahadeva only. Meditations of Mahadeva are available. It is a conversation between Jabala Maharshi and Mahadeva. Brihajabala Upanishad is there. And then Atharva Shiras and Atharva Shika, we have seen that multiple times. I have given 3 lectures on Atharva Shiras Upanishad, detailing it to be a glorification of Lord Shiva. One can check that in my channel. Atharva Shika says, Shiva Ekodhyayaha. According to Nagalinga Garu, Atharva Shika is the last Upanishad of the last Veda, which finally says, Shiva Ekodhyayaha Shivam Karaha Sarvamanyat Parityajya Samastha Atharva Shikaita Madhitya Dvijo Garbhavasad Vimukto Vimuchyata Eta Madhitya Dvijo Garbhavasad Vimukto Vimuchyata. So meditate only on Lord Shiva, who can grant all the desires and who can give you more.

ಮದವನ ಮಿಯಂ ಮಿಯಂ ಬಂಧು ಸರಣಿ ಅಪೇಕ್ಷಾ ನೋಚಿತ್ ಅಪೇಕ್ಷಾ ನೋಚಿತ್ ಕಿನ್ ನಹರಸಿ ಭವನ್ ಧ್ಯಾನ ವಿಮುಖಂ ದುರಾಸಾ ಭೂಯಿಷ್ಠಾಂ ವಿಧಿಲಿಪಿಮಸಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನಖಲು

ಅನುಗತೋ ಬಲಃ ಇತಿಹಾಸಸ್ಯ ಕಲ್ಪಶ್ಚ ಗೌತಮೋಥ ನಿಶಾಕರಃ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರಃ ಕಲಿಃ ಲೋಕಕರ್ತ ಪಶುಪತಿರ್ಮಹಾಕರ್ತ ಹ್ಯನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಛಕ್ರ ಏವ ಚ ನೀತಿರ್ಹ್ಯನೀತಿಃ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹುಪ್ರಸಾದಃ

ಮಹಾರೂಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರೀ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ಮಂತ್ರ ಕನಿಷ್ಠ ಕೃಷ್ಣಪಿಂಗಲ ಬ್ರಹ್ಮದಂಡ ವಿನಿರ್ಮಾತ ಶತಘ್ನೀ ಪಾಶಶಕ್ತಿಮಾನ್ ಪದ್ಮಗರ್ಭೋ ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವಃ ಊರ್ಧ್ವಗಾತ್ಮಾ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾ

ಮಹಾಪ್ರಸಾದೋದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮಾ ಪರಮಾತ್ಮಾ ಚ ಪ್ರಯತಾತ್ಮಾ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯಶ್ಚಿದ್ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸ ಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತುಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ ಚಿಂತ್ಯೋ ದೇವತಾತ್ಮಾತ್ಮಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋ ಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ.

ಏವಮನ್ಯೇ ವಿಕುರ್ವಂತಿ ದೇವಾಃ ಸಂಸಾರಮೋಚನಂ ಮನುಷ್ಯಾಣಾಮೃತೇ ದೇವಂ ನಾನ್ಯಾಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿಃ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋಯ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கணநாத நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நமஹ. எல்லா மகனியர்களுக்கும் நமஸ்கார. கணநாத நாயனார் அவரை சரித்திரையேனு நோடன. கணநாத நாயனார் அவர் பக்கே நம்ம சுந்தரமூர்த்தி நாயனார் அவரு, கடற்காழி கணநாதன் அடியார்க்கும் அடியேன். கடற்காழி அந்தந்தரே சீர்காழி அந்த அர்த்த. ಈ ಊರಿನಲ್ಲಿದ್ದವರು, ಶೀರ್ಗಾಳಿಯಲ್ಲಿದ್ದವರು, ಏನು ಬಹಳ ಒಳ್ಳೆಯವರು ಶಿವಭಕ್ತರು, ಅದು ಹೇಳಲೇಬೇಕಾಗಿಲ್ಲ. ಶಿವಭಕ್ತರಂದರೆ ಬಹಳ ಶಿವಭಕ್ತರೇ. ಇವರಿಗೆ ಜನಗಳನ್ನು ಸೇರಿಸಬೇಕು, ಈ ಶಿವಭಕ್ತಿಯಲ್ಲಿ ಎಲ್ಲ ಜನಗಳನ್ನು ಕೂಡ ಇನ್ವಾಲ್ವ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇವರನ್ನು ಕಂಡರೆ ಜನಗಳಿಗೂ ಕೂಡ ಬಹಳ ಮರ್ಯಾದೆ ಗೌರವ ಎಲ್ಲ ಇತ್ತು. ಆದ್ದರಿಂದ ಇವರು ಏನು ಮಾಡ್ತಾಯಿದ್ರು, ಯಾರಿಗೆ ಶಿವನ ಸೇವೆ ಮಾಡೋದಕ್ಕೆ ಯಾವ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಸರಿ ಹೋಗುತ್ತೆ, ಸೂಕ್ತವಾಗಿರುತ್ತೆ ಅಂತ ತೋರಿಸುತ್ತೋ ಅವ್ರಿಗೆ ಅವರವರ ಕೆಲಸವನ್ನು ಕೊಟ್ಟು ಆ ಮೂಲಕ ಶಿವಸೇವೆಯನ್ನು ಮಾಡಿಸ್ತಾ ಇದ್ದರು. ಅವರಿಗೆ ನಾವು ಶಿವಸೇವೆಯನ್ನು ಮಾಡಿ ನಾವು ಕೂಡ ಶಿವಭಕ್ತರಾದವು, ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಉಂಟಾಯಿತು ಅನ್ನೋ ಒಂದು ತೃಪ್ತಿ ಅವ್ರಿಗೆ ಬರ್ತಾ ಇತ್ತು. ಏನೇನು ಮಾಡಿಸ್ತಾ ಇದ್ರು ಇವರಂತಂದರೆ, ತಿರುಮುರೈಗಳನ್ನು ಬರೆಸೋದು. ಒಬ್ಬರಿಂದ ಒಬ್ಬರಿಗೆ ಬರೆಸಿದ್ರೆ ತಾನೇ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಬರೀರಿ, ನೀವು ಬರೆದು ಇನ್ನೊಬ್ಬರು ಕೊಡಿ, ಹೀಗೆ ತಿರುಮುರೈಗಳನ್ನು ಬರೆಸೋ ಕಾರ್ಯ ಮಾಡಿಸ್ತಾ ಇದ್ರು. ಯಾರ್ಯಾರಿಗೆ ಬರೆಯೋದಿಕ್ಕೆ ಬರುತ್ತೋ, ಹಾಡೋರು ಯಾರ್ಯಾರು ಹಾಡ್ತಿರೋ ನೀವೆಲ್ಲ ಹಾಡಿ, ಹಾಡೋರಿಗೆ ಬೇರೆಯವ್ರಿಗೆ ಹಾಡುವುದನ್ನು ಕಲಿಸಿಕೊಡಿ. ಈ ಜೊತೆ ಒಬ್ಬೊಬ್ಬರನ್ನು ಒಂದೊಂದು ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಲಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ, ತೋಟಗಳಿಂದ ಎಲ್ಲ ಹೂಗಳನ್ನು ತಗೊಂಡು ಬನ್ನಿ, ಅದಕ್ಕೆ ಯಾರು ಸಾಧ್ಯವೋ ಅವರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾ ಇದ್ದರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸ ಮಾಡುವುದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು, ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. You are listening to shaivam.org radio, the 24/7 spiritual channel from shaivam.org. Om Namah Shivaya.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கூற்றுவ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்லா மகனியர்களிகளுக்கும் நமஸ்கார. இந்த வீடியோ பிரவச்சனவன்ன ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸಂಸ್ಕೃತ ಸುಭಾಷಿತ ಹೀಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ, ತೀರ್ಥಭೂತಾಹಿ ಸಾಧವಃ, ಕಾಲೇನ ಫಲತೆ ತೀರ್ಥಂ, ಸದ್ಯಃ ಸಾಧು ಸಮಾಗಮಃ. ಇದು ಸುಭಾಷಿತ. ಇದರ ಅರ್ಥ ಏನು ಅಂತಂದರೆ, ಸಾಧುಗಳನ್ನು, ಋಷಿಗಳನ್ನು, ಮಹನೀಯರುಗಳನ್ನು ದರ್ಶನ ಮಾತ್ರದಿಂದಲೇ ನಮಗೆ ಒಂದು ತೀರ್ಥಯಾತ್ರೆ ಮಾಡಿದರೆ ಎಷ್ಟು ಫಲವು ಸಿಗುತ್ತೋ ಆ ಥರ ಒಂದು ಫಲವು ಸಿಗತ್ತೆ. ತೀರ್ಥಯಾತ್ರೆ ಮಾಡಿದರೆ, ದೇವರನ್ನು ದರ್ಶನ ಮಾಡಿದರೆ ಏನು ಫಲವು ಸಿಗುತ್ತೋ ಅದರಂತೆ ಸಿಗತ್ತೆ. ಆದರೆ ವ್ಯತ್ಯಾಸವೇನು ಅಂತಂದರೆ, ಕಾಲೇನ ಫಲತೆ ತೀರ್ಥಂ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಅದರ ಫಲವು ನಮಗೆ ತಕ್ಷಣವೇ ಸಿಕ್ಕುವುದಿಲ್ಲ, ಎಷ್ಟೋ ಸ್ವಲ್ಪ ಕಾಲವಾದ ಮೇಲೆ ಸಿಗತ್ತೆ. ಆದರೆ ಇವು ಸಾಧುಗಳನ್ನು, ಸಂತರುಗಳನ್ನು ದರ್ಶನ ಮಾಡಿದರೆ ತಕ್ಷಣವೇ ನಮಗೆ ಫಲ ಸಿಗತ್ತೆ. ಅವರು ಹೇಳುವ ಒಳ್ಳೆಯ ಮಾತುಗಳಿಂದ, ಉಪದೇಶಗಳಿಂದ ನಮಗೆ ತಕ್ಷಣವೇ ಅದರ ಫಲ ಸಿಕ್ಕಿಬಿಡುತ್ತೆ ಅಂತ ಈ ಸುಭಾಷಿತದ ಅರ್ಥ. ಇನ್ನು ಈ ದಿನದ ವಿಡಿಯೋಗೆ ಹೋಗೋಣ. ಈ ದಿನದ ವಿಡಿಯೋದಲ್ಲಿ ಕೂಟ್ರುವ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರ್ ಅವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಆರ್ಕೊಂಡ ವೇರ್ಕೂಟ್ರನ್ ಕಲಂಧೈಕೋನ್ ಅಡಿಯೇ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನು ಅಂತಂದರೆ, ಈ ನಾಯನಾರ್ ಕೈನಲ್ಲಿ ಯಾವಾಗಲೂ ಒಂದು ಹರಿತವಾದ ಈಟಿ ಅಥವಾ ಬರ್ಜಿ ಇರ್ತಾ ಇತ್ತು. ಆ ಬರ್ಜಿಯನ್ನು ಇಟ್ಕೊಂಡು ಕಲಂದೈ ಅನ್ನುವ ಈ ಊರಿನ ಪ್ರದೇಶದ ರಾಜ ಇವರು, ಅವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ನಿಜಗುಣ ಶಿವಯೋಗಿ ಅವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ. ಮನಸಿಜಾರಿಯ ಪಾದ ವನಜಮಂ ಪೊತ್ತು ಪಾವನತೆಯಿಂದರ ಸುತನವಾಂತ ವೇಳ್ಕೂತ್ತರೆನಗೆ ಸಂಪೋದಿರಿಸುವುದು. ಇದು ನಿಜಗುಣ ಶಿವಯೋಗಿ ಅವರ ಪುಸ್ತಕದಿಂದ ಬಂದಿರೋದು. ನನಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಯವರು ಈ ನಿಜಗುಣ ಶಿವಯೋಗಿಯವರು ರಚಿಸಿರುವ ಪುಸ್ತಕವನ್ನು ದಯಮಾಡಿಸಿ ಅನುಗ್ರಹಪಡಿಸಿದ್ದಾರೆ. ಅದರಿಂದ ಈ ವಾಕ್ಯವನ್ನು ನಿಮಗೆ ಹೇಳೋಕ್ಕೆ ಸಾಧ್ಯವಾಗಿದೆ. ಅವರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇದು ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿರೋ ಮಾತು. ಇನ್ನು ಇವರ ಚರಿತ್ರೆಯನ್ನು ಹೇಳುವುದಾದರೆ, ಕಳಂದೈ ಅನ್ನುವುದು ಇವರು ಕುಟ್ರುವ ನಾಯನಾರು ಇದ್ದಂತಹ ಪ್ರದೇಶ, ಸ್ಥಳ. ಇವರು ಬಹಳ ಪರಮ ಭಕ್ತರು, ಶಿವನ ಭಕ್ತರು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಶಿವಶರಣರು ಅಂದರೆ ಅಷ್ಟು ಸೇವೆ ಮಾಡಿಸುವರು. ಅವರನ್ನು ಸತ್ಕರಿಸುವುದು, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಪೂರೈಸುವುದು, ಹೀಗೆ ಇವರು ಶಿವಶರಣರಿಗೆ, ಶಿವಭಕ್ತರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದವರು. ಇದು ಈ ಕಾರಣದಿಂದಾಗಿ ಶಿವನಿಗೆ ಪ್ರೀತಿಯಾಗಿ ಇವರಿಗೆ ಬೇಕಾದಷ್ಟು ಐಶ್ವರ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸಿ ಮತ್ತು ಇವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದ. ಇದರಿಂದ ಇವರೇನು ಮಾಡಿದ್ರು, ಅಕ್ಕಪಕ್ಕದಲ್ಲಿದ್ದ ಚೋಳರಾಜ್ಯ ಮತ್ತು ಪಾಂಡ್ಯರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜರು, ಸುತ್ತಮುತ್ತಲಿದ್ದ ರಾಜರುಗಳನ್ನೆಲ್ಲ ಜಯಿಸ್ತಾ ಜಯಿಸ್ತಾ ಜಯಿಸ್ತಾ ಬಂದು ಒಳ್ಳೆಯ ದೊಡ್ಡ ಪಾಳೆಗಾರರೇ ಆದರು. ಮತ್ತು ಒಳ್ಳೆ ಬಲಶಾಲಿ ಅಲ್ವಾ, ಒಳ್ಳೆ ಬಲಶಾಲಿಯಾಗಿ ಎಲ್ಲ ಒಂದು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ಕಟ್ಟಿಕೊಂಡು ಆದರೆ ಪರಮಶಿವ ಭಕ್ತರು, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಈ ಪಾಯಿಂಟ್ ಯಾಕೆ ಹೇಳಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಈ ಥರ ಎಲ್ಲರನ್ನು ಗೆದ್ದು ಒಂದು ನಾನು ಒಬ್ಬ ರಾಜ ಅಂತ ಸಂಪಾದಿಸ್ಕೊಂಡ್ರು. ಎಲ್ಲರನ್ನು ಗೆದ್ದು ರಾಜ ಆದರು. ಇವರಿಗೆ ಒಂದು ಆಸೆ ಬಂತು. ರಾಜ ಆದರೂ ಕೂಡ ನನಗೆ ಕಿರೀಟಧಾರಣೆಯಾಗಿ ಒಬ್ಬ ರಾಜನಾಗಿ ರೆಕಗ್ನಿಷನ್ ಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಚಿದಂಬರಂಗೆ ಹೋಗಿ ಚಿದಂಬರಂನಲ್ಲಿ ಅಲ್ಲಿ ಇದ್ದ ಅಂದನರುಗಳು ಅಂದರೆ ಬ್ರಾಹ್ಮಣರುಗಳು ಪೂಜೆ ಮಾಡ್ತಕ್ಕ ಎಂಥ ಪೂಜಾರಿಗಳನ್ನು ಅಂದನರುಗಳನ್ನು ಹೋಗಿ ಕೇಳಿಕೊಂಡ್ರು, ನೋಡಿ ನಾನು ಈ ಥರ ರಾಜನೇ, ನನಗೆ ಕಿರೀಟ ಇಟ್ಟು ನೀವು ದೇವಸ್ಥಾನದಲ್ಲಿ ನನಗೆ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರನ್ನು ಹೋಗಿ ಕೇಳಿಕೊಂಡ್ರು. ಇವರು ಬಹಳ ಬಲಶಾಲಿಯಲ್ವೇ, ಸರಿ ಅವರು ಆ ಬ್ರಾಹ್ಮಣರು ಹೇಳಿದ್ರು, ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರುಗಳು ಹೇಳಿದ್ರು, ಅಪ್ಪ ನೋಡು ಇಲ್ಲಿ ನಮ್ಮದೊಂದು ನಿಯಮ ಇದೆ. ಹೆದರ್ಕೊಂಡೇ ಹೇಳಿದ್ರು, ಯಾಕೆಂದರೆ ಇವನು ಬಹಳ ಬಲಶಾಲಿ ಅಂತ ಗೊತ್ತು, ಏನಾದರೂ ಕೂಡ ವ್ಯತ್ಯಾಸವಾಗಿ ಆದೀತು ಅಂತ ಹೇಳಿಬಿಟ್ಟು ಭಯಪಟ್ಕೊಂಡು ಆದರೆ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು ನಮ್ಮದು ಒಂದು ನಿಯಮ ಇದೆ, ನಾವೆಲ್ರಿಗೂ ಕಿರೀಟ ಇಟ್ಟುಬಿಟ್ಟು ರಾಜರನ್ನು ಮಾಡೋಕ್ಕಾಗೋದಿಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ, ಚೋಳರಾಜನ ವಂಶದವರಿಗೆ ಮಾತ್ರ ನಾವು ಮಾಡ್ತಕ್ಕದ್ದು, ಆದ್ದರಿಂದ ನಿನಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಯಾಕೆ ಇವರು ಚಿದಂಬರಂ ನಟರಾಜನ ದೇವಸ್ಥಾನದ ಅಂದನಗಳ ಬಗ್ಗೆ ಹೋಗಿ ಕೇಳಿದರು ಅಂತ ಹೇಳಿದರೆ, ಚಿದಂಬರಂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ದೀಕ್ಷಿತರುಗಳು ಅನ್ನಿಸ್ಕೊಳ್ಳುವಂಥ ಅರ್ಚಕರು ಸಾಮಾನ್ಯರಾದವರಲ್ಲ. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಅವರು ಮೊದಲಿನಿಂದಲೂ ಬಂದಂತಹ ಅರ್ಚಕರು, ಬೇರೆ ಯಾರಿಗೂ ಅಲ್ಲಿ ಅರ್ಚನೆ ಮಾಡುವುದಕ್ಕೆ ಅಧಿಕಾರವಾಗಲಿ ಒಂದು ಹಕ್ಕು ಇರೋದಿಲ್ಲ, ಅವರಿಗೆ ಮಾತ್ರ ಉಂಟು. ಅಷ್ಟು ಮಹಾಮಹಿಮರು ಅವರು, ಮಾತ್ರ ಚೋಳರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡತಕ್ಕಂಥ ಅರ್ಹತೆಯನ್ನು ಉಳ್ಳವರು. ಸೊ ಆದ್ದರಿಂದ ಇವರು ಹೋಗಿ ಆ ಅರ್ಚಕರನ್ನು ಕೇಳಿಕೊಂಡ್ರು, ನನಗೆ ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ತಲೆ ಮೇಲೆ ಇರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿ, ಒಂದು ಅಫಿಷಿಯಲ್ ಇದು ಬೇಕು ಸ್ಟ್ಯಾಂಪ್, ಅದಕ್ಕೆ ಕೇಳಿಕೊಂಡ್ರು. ಆಗ ಆ ಅಂದನರುಗಳು ಅಂದರೆ ಆ ದೀಕ್ಷಿತರುಗಳು ಹೇಳಿದ್ರು, ಅಪ್ಪ ನೋಡು ಇದು ಹಾಗೆ ಆಗುವುದಿಲ್ಲ, ಚೋಳರಾಜರ ವಂಶದವರಿಗೆ ಮಾತ್ರ ನಾವು ಈ ಥರ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಕ್ಕೆ ಅಧಿಕಾರವಿರುತ್ತದೆ, ಬೇರೆಯವರಿಗೆ ನಾವು ಮಾಡೋಕ್ಕಾಗೋದಿಲ್ಲವಂತ ಬಹಳ ವಿನಯದಿಂದ ಆತನಿಗೆ ಹೇಳಿದರು. ಇದರಿಂದ ಬಹಳ ನೊಂದುಕೊಂಡ ಅವ, ನೊಂದುಕೊಂಡ್ಬಿಟ್ಟು ಹಾಗ ಅಂತ ಹೇಳಿದ್ರು, ಬಂದ್ಬಿಟ್ಟು ಅಲ್ಲಿಂದ. ಆದರೆ ಈ ದೀಕ್ಷಿತರುಗಳು ಇದ್ರಲ್ಲ ಅರ್ಚಕರು, ಅವರಿಗೆ ಇವನು ಬಹಳ ಬಲಿಷ್ಠ ಅನ್ನೋದರ ಅರಿವಿನಿಂದ ಏನು ಮಾಡಿದ್ರು, ಅವರು ಭಯಪಟ್ಟರು, ಇನ್ನು ಇವನಿಂದ ನಮಗೆ ಏನಾದರೂ ತೊಂದರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅವರೆಲ್ಲರೂ ಆ ಊರು ಬಿಟ್ಟೇ ಓಡಿ ಹೋದರು. ಒಬ್ಬರು ಮಾತ್ರ ದೀಕ್ಷಿತರು ಅಲ್ಲಿ ದೇವರ ಪೂಜೆ ಮಾಡೋದಕ್ಕೋಸ್ಕರ ಉಳಿಕೊಂಡ್ರು. ಅವರನ್ನು ಈತ ಹೋಗಿ ಕೇಳಿದ, ನನಗೆ ಈ ಥರ ಕಿರೀಟ ಧಾರಣೆ ಮಾಡಿ ರಾಜನನ್ನಾಗಿ ಮಾಡಿ ಅಂತ. ಅವರು ಹೇಳಿದರು, ಆಗಲ್ಲಪ್ಪ ಅದು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅಧಿಕಾರವೇ ಇಲ್ಲ, ಹಾಗೆ ಚೋಳ ವಂಶದ ರಾಜರಿಗೆ ಮಾತ್ರ ಮಾಡೋದಕ್ಕೆ ನಮಗೆ ಅಧಿಕಾರವಿದೆ, ನಿನಗೆ ಮಾಡೋಕ್ಕಾಗಲ್ಲ ಅಂತ ಬಹಳ ವಿನಯದಿಂದ ಹೇಳಿದರು. ಇದರಿಂದ ಏನಾಯಿತು, ಈತ ಬಹಳ ಮನಸ್ಸಿಗೆ ನೊಂದುಕೊಂಡು ವಾಪಸ್ ಬಂದ್ಬಿಟ್ಟ. ಇವರಿಗೆ ಹೆದರಿಕೆ, ಈ ಅರ್ಚಕರುಗಳಿಗೆ ಹೆದರಿಕೆ, ಇವನಿಂದ ನಮಗೆ ಏನಾದರೂ ತೊಂದರೆ ಆದೀತೋ ಏನೋ ಅಂತಂದರು ಹೆದರ್ಕೊಂಡೇ ಇದ್ದರು. ಆದರೆ ಇವನು, ನಾವು ಮೊದಲನೇ ಹೇಳಿದ್ನಲ್ಲ, ಪರಮ ಶಿವಭಕ್ತ ಇವನು, ಶಿವಭಕ್ತರಿಗೆ ಭಕ್ತ, ಆದ್ದರಿಂದ ಅವನು ಆ ಥರ ಏನು ತೊಂದರೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ, ಅಪ್ಪ ಪರಮೇಶ್ವರ ನನಗೆ ನೀನು ತಲೆ ಮೇಲೆ ಕಿರೀಟ ಇಟ್ಟು ರಾಜನನ್ನಾಗಿ ಮಾಡು, ಪಟ್ಟಾಭಿಷೇಕ ಮಾಡು ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ. ಈ ಪ್ರಾರ್ಥನೆಯ ಫಲವಾಗಿ ಈಶ್ವರ ಏನು ಮಾಡಿದ, ಆಹಾ ಇಷ್ಟಕ್ಕೋಸ್ಕರ ನೀನು ಇಷ್ಟು ಕಷ್ಟಪಡ್ತೀಯಾ ಅಂತ ಹೇಳಿ ಆತನಿಗೆ ಕನಸಿನಲ್ಲಿ ಒಂದು ಬಂದು ವಿಚಾರವನ್ನು ತಿಳಿಸ್ದ, ಈ ಥರ ನಿನಗಾಗತ್ತೆ ಅಂತ. ಮಾರನೇ ದಿವಸ ಅಲ್ಲಿ ಹೋದರೆ ಆತನು ಶಿವನು ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಬಂದು ಈತನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹಿಸ್ದ. ಆ ಪಾದವೇ ಈತನಿಗೆ ಕಿರೀಟಪ್ರಾಯವಾಗಿ ಅವನು ತಾನು ರಾಜ ಅಂತ ಅನ್ನಿಸ್ಕೊಂಡ ಭಾವನೆ ಅವನಿಗೆ ಬಂತು. ಶಿವನು ಅದೇ ಥರ ಅನುಗ್ರಹ ಮಾಡಿದ. ಈ ಥರ ಅನುಗ್ರಹ ಪಡೆದ ನಾಯನಾರೇ ಕೂತಿರುವ ನಾಯನಾರ್ ಅಂದರೆ ಶಿವನ ಪಾದಗಳಿಗಿಂತ ಬೇರೆ ಕಿರೀಟ ಉಂಟೆ. ಶಿವನ ಪಾದ ಶಿವನಿಂದಲೇ ಅಭಿಷೇಕವಾದಂತಹ ಇವನು ಪಟ್ಟಾಭಿಷೇಕ ಪಡೆದವನಂತ ನಾಯನಾರಾದರು, ಇವರು ಕೂತಿರುವ ನಾಯನಾರಾದರು. ಈ ಥರ ಇವರು ಶಿವನ ಪಾದ ತಲೆ ಮೇಲೆ ಬಿದ್ದ ಹಾಗೇ ಬೀಳ್ತಾ ಇದ್ದ ಹಾಗೇ ತನ್ನಲ್ಲಿ ಅತ್ಯಂತ ಸಂತೋಷವಾಯಿತು ಈತನಿಗೆ. ಇನ್ನು ಇದಕ್ಕಿಂತ ನನಗೆ ಎಂತಹ ರಾಜ್ಯ ಬೇಕು, ಯಾವ ಪಟ್ಟಾಭಿಷೇಕ ಬೇಕು ಅಂತ ಈತನಿಗೂ ಸಂತೃಪ್ತಿ ಆಯಿತು. ಅದೇ ತರಹ ಮುಂದೆ ಈ ಅನುಗ್ರಹದಿಂದ ಈತನು ಬಹಳ ಸಂತೋಷಗೊಂಡು ಮುಂದೆ ಅನೇಕ ಕಾಲ ಶಿವಪೂಜೆಯನ್ನೇ ಮಾಡಿಸ್ಕೊಂಡು ಶಿವಭಕ್ತನೇ ಆಗಿ ಉಳಿದು ತಾನು ಕೊನೆಯಲ್ಲಿ ಶಿವನ ಪಾದವನ್ನು ಸೇರಿದ ಅಂತ ಈ ಚರಿತ್ರೆ ಹೇಳ್ತಾ ಇದೆ. ಎಷ್ಟು ನೋಡಿ, ಆತನು ಏನು ಯಾರಿಗೂ ಏನು ತೊಂದರೆಯೇ ಮಾಡಲಿಲ್ಲ, ಶಿವಪ್ರಸಾದವನ್ನು ಶಿವನ ಅನುಗ್ರಹವನ್ನು ಪಡೆದ. ಇದು ಕೂತಿರುವ ನಾಯನಾರವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
3: Dear listeners of shaivam.org, the following is Shukla Yajurvedam, Karmashaka, Adhyayam 31.
4: Atha Ekatrimshodhyayaha Om.

0: ಶಾಸ್ತ್ರ ಪರಿಭಾಷೆ ಅದು. ಸುಖ ಸಾಕ್ಷಾತ್ಕಾರತ್ತಕ್ಕೂ ದುಃಖ ಸಾಕ್ಷಾತ್ಕಾರತ್ತಕ್ಕೂ ಭೋಗನ್ನ ಪೇರು ವಚ್ಚಿರ್ಕ ಶಾಸ್ತ್ರದಲ್ಲ, ಅದು ಪಾರಿಭಾಷಿರು. ವಸ್ತುಗತ್ಯ ಶಬ್ದಸ್ಯ ವಾಚ್ಯಾರ್ಥ ಸಹ ನಾಸ್ತಿ. ಭೋಗೋ ನಾಮ ಸುಖ ಸಾಕ್ಷಾತ್ಕಾರ ಏ ಭೋಗ. ಶಬ್ದಸ್ಯ ಶಕ್ತಿರನ್ಯ ಶಾಸ್ತ್ರೇ ಪರಿಭಾಷೆಯ ಅನ್ಯ ಪ್ರಯೋಗ ಕ್ರಿಯತೆ. ಅದು ವಿವರಿಕೆ ನಾವು ದೀಪಿಕೆಯಲ್ಲಿ ಇರ್ಕ ಇಲ್ಲಯಾ, ದೀಪಿಕೆಯಲ್ಲಿ ಇರ್ಕ ಸುಖಾದ್ಯುಪಲಬ್ಧಿ ಸಾಧನವಿಂದ ಹಂಗ ಇಲ್ಲ. ಶರೀರ ಲಕ್ಷಣ ಉಕ್ತ ಆತ್ಮನಃ ಭೋಗಾಯತನ ಶರೀರ ಯದವಚ್ಛೇನ ಆತ್ಮನಿ ಭೋಗೋ ಜಾಯತೆ ತತ್ ಭೋಗಾಯತನ. ಅನಂತರ ಇಯಂ ಪಂಕ್ತಿ ಸುಖ ದುಃಖ ಅನ್ಯ ಭೋಗೋ ನಾಮ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ತತ್ರ ತಥಾ ವಿವಕ್ಷ ವರ್ತದೆ. ತಾವದಿದೆ ಸುಖತ್ತೆ ಅನುಭವಿಕರದಕ್ಕೂ ಭೋಗನ್ನ ಪೇರ, ದುಃಖತ್ತೆ ಅನುಭವಿಕರದಕ್ಕೂ ಭೋಗನ್ನ ಪೇರ. ಶರೀರಸ್ಯ ಲಕ್ಷಣ ಕಥನ ಕಾಲೇ ತಥಾ ವಿವಕ್ಷ ವರ್ತದೆ. ಅಂದ ಭೋಗ ಶಬ್ದತ್ತಿನುಡಿಯ ವಾಚ್ಯಾರ್ಥ ನನಗೆ ಅದ. ಭೋಗ ಶಬ್ದತ್ತಿನುಡಿಯ ಲೋಕತ್ತಿಲ ದುಃಖಂ ಅನುಭವಿಕರವನೇ ಭೋಗಿ ಎಂದು ಸುಳ್ಳ ಮಾಟ, ಸುಖಮಾ ಇರುಕರವನದ ಭೋಗಿ ಎಂದು ಸುಳ್ಳುವ ಇಲ್ಲಿಯಾ. ಅಸ್ತು ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ
1: ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯ.
0: ಇದಂ ಏಕದ ಕಿಂಚಿತ್ ಕಿಂಚಿತ್ ವಾಕ್ಯಂ ಉದಾಹೃತಂ, ಪೂರ್ಣಂ ವಾಕ್ಯಂ ಅತ್ರ ನಾಸ್ತಿ. ಇದಂ ಶ್ವೇತಾಶ್ವತರ ವಾಕ್ಯಂ, ಇದಂ ಶ್ರುತಿ ಶ್ವೇತಾಶ್ವತರ ಉಪನಿಷತ್ ವಾಕ್ಯಂ. ಭೋಕ್ತಾ ಭೋಜ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ ಇತ್ಯಸ್ತಿ. ಸರ್ವಂ ಬ್ರಹ್ಮ ಇತಿ ವರ್ತತೆ, ಪರಂತು ಕಿಂ ತತ್ರ ವಿಭಾಗ ಕೃತ. ಭೋಕ್ತಾ ಭೋಗ್ಯಃ ಪ್ರೇರಿತಾರ, ಪ್ರೇರಿತ ಪ್ರೇರಿತಾರ ಇಲ್ಲ ಪ್ರೇರಿತ. ಭೋಕ್ತಾ ಇರ್ಕ ಭೋಗ್ಯಂ ಇರ್ಕ ತತ್ರ ಪ್ರೇರಕ ಕಶ್ಚನ ವರ್ತದೆ. ತತ್ರ ಪ್ರೇರಕ ಪರಮಾತ್ಮ ಇತಿ, ಪ್ರೇರಕ ಇತ್ಯಸ್ಯ ಕೋರ್ಥಃ ತತ್ರ ಪ್ರವರ್ತಕ. ತಸ್ಯ ತಸ್ಯ ಫಲಾನುಸಾರೇಣ ಕರ್ಮಾನುಸಾರೇಣ ತಸ್ಮಿನ್ ತಸ್ಮಿನ್ ವಿಷಯ ತಂ ಪ್ರವರ್ತಯತಿ ಪರಮಾತ್ಮ ಇತಿ ಪ್ರಸಿದ್ಧಂ. ತತ್ರ ಅಸ್ಯಾಂ ಶ್ರುತೌ ಉಕ್ತಂ ಭೋಕ್ತಾ ಭೋಕ್ತಾ ಅನುಭವಿಕ ಕೂಡಿಯವನ್ ಜೀವನ್ ಭೋಗ್ಯ ವಿಷಯ. இந்த தர்க்கசங்கிரகத்திலையும் புனஸ்திரிவிதான்னு பிரிக்கிறது இல்லையா, சரீரம் இந்திரியம் விஷயம். அது எப்படி அந்த பிரிவு வருதுன்னா, போக்தா தத்திர அந்த ஸ்தாபிதா, போக்தா தோ ஆத்மா, ஆத்மான் ஆத்மானம் விஹாய அந்நிய கலு விபாக கிரியதே. அது பிருத்திவியா இருக்கட்டும், ஜலமா இருக்கட்டும், எதுவா இருக்கட்டும், வெளியில் இருக்கிற பதார்த்தம் தானே ஆத்மா இல்ல. அது மூணு விதமா பிரிச்சிருக்கு, பிரிச்சு வச்சிருக்கு. போக்ய ரூபமா இருக்கு, போக சாதனமா இருக்கு, பிரசந்தோ இந்திரியம் இந்திரியம் கரணம் சரீரம் அத்த போகாயதனம் போக்யம் போக்யம் போகாயதனம் போக கரணம் விஷய விஷய போக்ய இந்திரியம் போக கரணம் சரீரம் போகாயதனம் எதவச்சேதன போகோ ஜாயதே. அப்படி அது பிரிச்சிருக்கு, சரீரம் இந்திரியம் விஷய. அது எதுவா இருந்தாலும் இந்த பிருத்திவியாகட்டும் ஜலமாகட்டும் எதுவா எந்த பதார்த்தமா இருந்தாலும் வெளி பதார்த்தங்கள் மூணு ரூபத்தில் நிக்கிறது. இந்திரிய ரூபமாகவும் நிக்கிறது, அது போக்ய ரூபமாகவும் நிக்கிறது, என்னன்னா போகாயதன ரூபமாகவும். நமக்கு மூணு விதமா நமக்கு உபயோகப்படுறது அர்த்தம். இந்த போக்தாவுக்கு பிருத்திவி என்ற பூதம் இந்த போக்தாவுக்கு ஜீவனுக்கு மூணு விதமா உபயோகப்படுறதுன்னு அர்த்தம். இந்த கன்செப்ட்ல அது மூணா பிரிச்சிருக்கு, போக்தா போக்யம் பிரேரிதா பிரேரிதா பரமாத்மா இது அஸ்தி.
1: ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯ.
0: ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯ. ಯಹ ವಿದ್ಯಾ ವಿದ್ಯೆ ಈಶತೆ ಅಂದ ಜೀವನಕ್ಕೆ ಬರಕೂಡಿಯ ಜ್ಞಾನತೆಯೂ ಅವಿದ್ಯೆಯೇಯು ವಿದ್ಯೆಯೇಯು ಅವಿದ್ಯೆಯೇಯು ಕಂಟ್ರೋಲ್ ಪಂಡ್ರವ ಈಶತೆ ನಿಯಾಮಕ ಯಸ್ತು ಸೋನ್ಯ ಸಹ ಅಸ್ಮಾದ ಅನ್ಯ ಅನ್ಯ ಕಶ್ಚನ ವರ್ತದೆ. ಇದೆಲ್ಲ ಎದಕ್ಕೆ ಸುಳ್ಳರದು, ಸ್ವಾತಂತ್ರ್ಯಂ ಸ್ವಾತಂತ್ರ್ಯಂ ಪ್ರದರ್ಶಯಿತು ವಾಕ್ಯಾನಿ ಉದಾಹ್ರಿಯತೆ ಪರಮಾತ್ಮನ ಸ್ವಾತಂತ್ರ್ಯಂ ಅಸ್ತಿ ದರ್ಶಯಿತು ವಾಕ್ಯಾನಿ ಉಚ್ಯಂತೆ. ಪ್ರೇರಿತ ಇತ್ಯತ್ರ ಸ್ವತಂತ್ರತ್ವಂ ತಸ್ಯ ಉಕ್ತಂ ಸರ್ವಸ್ಯ ಅಸ್ತಿ ಪ್ರವರ್ತಕ ಸಹ ತರ್ಹಿ ಅನ್ಯೇನ ಅಪ್ರವರ್ತ್ಯಃ ಭವತಿ ಪ್ರೇಷ್ಯಃ ನ ಭವತಿ ಪ್ರೇಷಕಃ ವರ್ತತೆ. ಸರ್ವಂ ಸರ್ವಂ ಅನ್ಯಂ ಪ್ರೇಷಯತಿ ನಿಯೋಜಯತಿ ತತ್ತತ್ ಸುಖ ದುಃಖ ಭೋಗೇವ ತದನುಸಾರೇಣ ಪ್ರವರ್ತನೇವ ಅನ್ಯಂ ನಿಯೋಜಯತಿ ಸರ್ವಂ ಅನ್ಯಂ ನಿಯೋಜಯತಿ ಇತ್ಯುಕ್ತೆ ಅಯಂ ಅನ್ಯೇನ ನ ನಿಯುಕ್ತ ಇದು ಲಭ್ಯತೆ. ಅವರ ನಿಯಮನ ಮಾಡಕೂಡಿಯ ಇನ್ನೊಂದು ಶಕ್ತಿ ಕಡೆಯಾದು ತರ್ಹಿ ಅನೇನ ತತ್ರಾಪಿ ಅನ್ಯ ಪ್ರೇಷ್ಯತ್ವಂ ನಾಸ್ತಿ ಇದು ಲಭ್ಯತೆ. ತದರ್ಥಂ ತಾದೃಶ ವಾಕ್ಯಾನಿ ಉದಾಹರಣಾನಿ ತಾವದೇವ ಅಗ್ರೆ.
1: ಇತ್ಯಾದಿಷು ಬ್ರಹ್ಮಣಃ ಜಡಾಜಡ ಜಡಾಜಡ ಪ್ರಪಂಚ ಪ್ರೇರಕತ್ವೇನ ಸ್ವತಂತ್ರತ್ವಂ ಸಿದ್ಧಂ.
0: ಸ್ಪಷ್ಟಂ
2: ಜಡಾನಾಂ
0: ಜಡಾನಾಂ ಅಜಡಾನಾಂ ಅಜಡಾಃ ಜೀವಾಃ
2: ಜೀವಾನಾಂ ಪ್ರೇರಕತ್ವಂ ಸಿದ್ಧಂ.
1: ಪ್ರಪಂಚ ಸರ್ವ ವಿಷಯ ಸ್ವಾತಂತ್ರ್ಯೇನ ಬ್ರಹ್ಮಣಃ ಸರ್ವಕರ್ತೃತ್ವ ಸಿದ್ಧಿ.
0: ಸ್ಪಷ್ಟಂ ಸರ್ವ ವಿಷಯಕಂ ಸ್ವಾತಂತ್ರ್ಯಂ ಅಸ್ತಿ ಇತ್ಯುಕ್ತೆ ಸರ್ವತ್ರ ಕರ್ತೃತ್ವಂ ಅಸ್ತಿ ಇತ್ಯರ್ಥ.
1: ಸ್ವಾಭಾವಿಕ
0: ಸಾಧಾರಣ ಕರ್ತ ಈಶ್ವರ ಅಂತ ಹೇಳಿದ್ರೆ ಸರ್ವತ್ರ ಸಾಧಾರಣ